0: ನೆಕ್ಕನೆಲ್ಲ ಪಾಠ ಮತ್ತರ ಅರ್ಮಾಯ್
1: ಹೌದಾದ
0: ಏನ್ದಲ್ಲ ಆಗಿತ್ತ
1: ಇದ್ ಪಾಡ್ತೀನಿ ಪಾರ್ಸ ಮತ್ತರ್ ಬುದ್ರಾಮ್ ಕಶ್ಯಪ್ ಅವ್ರ ಸಂಗ್ತಾರ ದಸರದಾದ ಇವಿ ಪಾಠ ಹಾಕಿನ ಇವಿ ಕವಿತಾ ಹಾಕಿನ ಸಂಕುನ್ ಮನ್ಬದಾಯನದ ನಪ್ಪ ನೋಡಿ ಅತ್ತೆ ಅಲ್ಲಿ ಬೀದ ತಾಲ್ಪಕಲು ತೋ ಬಸ್ತರ್ ಕಿಸ್ವರ್ ಕಾರ್ಯಕ್ರಮ ಕೇಂದ್ರ ನೋಡ್ ಉಂಕೆಡ ದಾದಲ್ ಉಡ್ದ ಅನ್ನೋ ಕೇನ್ ನನ್ನ ಅಡಮ
0: ನನ್ನ ದಸರು
1: ಮಮ್ಮಿಡು ಅಹಲು ಕೇಮಂತ
0: ರಾಮ್ ರಾಮ್
1: ರಾಮ್ ರಾಮ್.

0: ಮೇಡಮ್.
1: ಹೌದಾ?
0: ನೆಕ್ಕನೆಲ್ಲ ಪಾಠ ಪಾಡ್ತೀರಾ? ವಾಸ ಮತ್ತೋರ್ ವೇನ ಚಂದ್ರಿಕಾ ಪೋಯ ಅವ್ರ ಓನ್ ಸಂಗ್ ಸಂಗ್ವಾರಿ ಆಯ್
1: ಇಲ್ಲಿ ಇದನ್ನಪ್ಪ ಅಂತ ಬೇಡಾಭೂತ ಇರ್ತದ. ಅದೇ ಈ ಸಪ್ತೆ ಮನಲ್ಲಿ ಒಣ್ಣೆಲುಟ ಪಾಠ ಪೊಯ್ಸ್ ವಾಸ ಮತ್ತಲು ಈ ಪಾಡತಿನ ಚಂದ್ರಿಕಾ ಪೋಯ ಅವ್ರ ತಾನ ಸಂಗ್ತ ಪಾರ್ಸೋ ಮನ್ನೋಡು ಅಲ್ಲಿ ತಿನ್ ಬಿಂಡೊಂಡ್ ಮನಗ್ ಪಾಠ ಮೇಲೆ ದಾದ ಮನಗ ಸುಡು ನಪ್ಪನ್ ಬಂದ್ ಮಂದೆ ಅದೇ ಈ ಸಪ್ತ ಒಂದ್ ಪಾಠ ಖಿಂಜತಿ ಸಿಕ್ಕಲೈ ಇದು ಪಾಡತೀನು ಪಾರ ನೋಡೋ ಬಿತ್ತಲೋಡ ಪೆದಡ್ತೀನಿ ಪೇರ್ಗೆ ಕೇತಗಳಲ್ಲಿ ಇದು ಪಾಡತೀನಿ ಎ ವಿ ಸಿ ಸಿಕ್ಕಲಲ್ಲ.

0: ಮತ್ತು ಮೇಡಮ್
1: ಹೌದು ಹೌದಾ
0: ಬಾತಕಟ್ಟು ನೆಕ್ಕನೆಲ್ಲ ಪಾಠ ಪಾಡ್ತಿ ಪಾಠ ಪಾರೆ ಮತ್ತು ಗಣೇಶ್ ಮಂಡಾವಿ ಅವ್ರ ಓನ ಸಂಗ್ ಸಂಗ್ವರಿ
1: ಈಗ ನನ್ನ ಮಾಟಕ್ಕೆ ತಂದದ ಇಂಜಿ ಮನ್ನವ ಕೋಯಮಾನ ನೆಕ್ಕೈ ಪಂಡುಲ್ ಇದ್ನಪ್ಪಂತ ಕೀ ನೋಡ ಅದು ಈ ಸಪ್ತೆ ಮನಗೊಂಡು ಕೋಯ ಪಂಡುಲ್ ಮತ್ತು ಕೋಯ ಪೆಂಡುಲ್ ತದ್ದೆ ಪಾಠ ಮತ್ತ ಅದೇ ಪಾಠ ತಿನ್ ಪೋಯ್ಸ್ ಮನಲ್
0: ವಾಸ್ಮತ್
1: ನೆಲ ಡಾಕ ವಾಟ್ನ ತದ್ದು ಪಾಠ ಮಂಡ್ ಮತ್ತ ಬದದ ಅಲ್ಲಿ ಮನ್ವ ಇಂಜಿ ದಾಯನ ನಪ್ಪನೆ ಅತ್ತ ತು ಬೀದ ತಾಲ್ಪಕಲು ತು ಕಿಸಾನ್ ವಾಣಿ ಕಾರ್ಯಕ್ರಮ ಕಿಂಜ ನೋಡ್ ಉಂಕೇಡ್ ಕಿಸಾನ್ ದಾದ ದಿದಿಕಿನ್ ನನ್ನ ಅಡಮಲ್
0: ನನ್ನ ದಸರು
1: ಮಮ್ಮಿಡು ಮಹಲ್ ಕೀಮುತ್ತಂ ಜೋಹಾರ್.